ಕಾತಿ ಶುದ್ಧ ತರಾಳಿ ಅಪುಲೇ ವ್ರಾತಿ ತುಳಸಿದಾಸ ಹರಿ ಭಜನಿ ಹೇಗಾನಿ ವಸುದೇವನು ಜಯ ಆಜಾ ವಸುದೇವ.

ಕರುಣಾಕರ ಹರಿಕೆ ಭಜನ ಕರಿ ಕರುಣಾಕ ಪ್ರಭುಕೆ ಭಜನ ಕರಿ ಕರುಣಾಕ ಕಾನ ಭೈರ ಡೋಳೆ ಅಂದಳು.

ರಮತಿ ಕುಂಜವನಿ ಬಾಲ ಅಸಾವಾಕತೆ ನಂದಲಾಲ ಕುನಿಜ ಅನಾಮ ಕುಂದಾಲ ಯು ಮದಲರ ಪಿತಾಲ ಗಜಾನನ ಬಾಲ ಮಾರ್ಗಮಲ ಗಜಾನನ ಬಾಲ ಮಾರ್ಗಮಲ ಲಾರಿ ಕುಯಾ ಕುಮಿನಾ ಗೋಕುಲ ಗಜಾನನ ಮಾರ್ಗಮಲ ಗಜಾನನ ಮಾರ್ಗಮಲ ಕದೀನಾ ದಾಲಿ ಆದವರತಿ ನಗರ ಕೃಷ್ಣ ಆದ ಮೂರ್ತಿ

ಪ್ರಭು ಚರಣಾವರ ಮಿಟಿ ಮಾರಿ ಶಿತಲೀರ ದೇವ ಮಾಜಿ ಹೌಸ ಮನಾಚಿ ಅದ್ವೈ ಮನಾಚಿ ಅದ್ವೈ ಮನಾಚಿ ಶಿಲ್ಪಿ ನಗರ ಮಾಜಾವರ್ಯ ಸಾವಳ ಕೃಷ್ಣಿ ನೇತಲೆ ಗಬಾಯಿ ಚಂದ್ರ ಕಾಚಿ ಪಿಚಾಚಿ ಗಬಾಯಿ ಪಿಚಾಚಿ ಗಬಾಯಿ ಪಿಚಾಚಿ ಶಿಲ್ಪಿ

ಓವರ ಮನೆ ದಾದ ಕಾಕ ಹತ ತರಿಸವದ ವಾವೆ ಮುರೇಕ ಬಾಬುಲಲಾಟಿ ಸಾರಿ ಭೂಲಲಾಟಿ ಬಾಬುಲಲಾ.

papa punyai bukel la bojan deva akrewa dehi ikela japai sant jana yeun jai karge na jana bai gol gora bang jai ವಿಠಲ ಕುಮಾರಿ ಹರಿ ನಾಮಗೇ ಮೋಟೆ ಮೋಟೆ ಕಾಳ ಪ್ರಾಣ ದೂರ ದೂರ ಜಾಯಿ ದೇವಾಲ ಪೈಸಾ ಸೋನ ಅವಡತ ನಾಯಿ ಭಕ್ತಿ ಅವಡಾಯಿ ಯಾ